0: ಶ್ರೀ ಧಾಕುರ ಪ್ರಶ್ನ ವಿಚಾರ
1: ಉಜಾಲೋ ರೇಡಿಯೋ ನೆಟ್ವರ್ಕ್ ಅಹಿಲೆ ದಿವಸಕು ತೀನ್ ಬಜ್ಯೋ
2: ಯೋ ಸಮಯ ಕಿಸಾನ್ ಪಾಯ್ ಪ್ರಾಡಕ್ಟ್ಸ್ ಪ್ರಾಲಿಕ ಹೋ
1: ರಾಷ್ಟ್ರಕು ಸಾನ್ ಕಿಸಾನ್
2: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್